ಧರ ಕುಣಿ ಮನೆ ಗಿರಿ ಧರ ನರ ವರ ನಟವ ಕುಂಜವನ್ನಿ ಕೇಳ ತುರಾಸ ರಂಗ್ ಇಕ ನಟರಂಗಿ ನಾರಕರಿ ಸೋಳ ಸಿನ್ಗಾರ್ ಅಲಿ ಚನನ ನಾಥತ ಉಡುವಿ ಬಹಾರ್ ಇತಿ ಅಲ ಗೋಪ ಗೋಪಿಕಾ ಕನಯ್ಯಾ ಸಖ ಖೇಡ ತೋ ರಾಧಾ ಸಖೀಲ ಕಸ ಕಸ ಕಸ ಕಸ

0: ನನ್ನ ಹೊಶಿಲ್ಕ ಮಾಜಿ
1: ಇವನ್ನಕ್ಕ ಗಾಯಿಲ್ಲ ದಮ್ ಖಾವ ಜರ ದಮ್ ಖಾವ
0: ಅಧಿಮಲಾಯಕ ಚಾನ ಸಹವ
1: ಜರ ದಮ್ ಖಾವ
0: ವರ್ಮಲಾಯಕ ಚಾನ ಸಹವ
1: ಜರ ದಮ್ ಖಾವ
0: ಅಗಮಲಾಯಕ ಚಾನ ಸಹ ಹವಾ.

ಹಾಮ ಹೆಲಸ ಇಷ್ಕ ಹಸ ಏಟಂ ವಾಮ ಹೇ ಗಂಗು ತಾರುಣ್ಯ ತುಲಭೆ ಭಾಮ ಹೆಲಸ ಇಷ್ಕ ಹಸ ಏಟ

ಬಾಮ ಹೆಲತಾ ಇಷ್ಕಹತ ಏಟಂ ಬಾಮ ಹೆ ಗಂಗು ತಾರುಣ್ಯ ತುಲಭೆ ಬಾಮ ಹೆಲತಾ ಇಷ್ಕಹತ ಏಟಂ